ಅದೇ ಹೊರೆ ವಾಚಿಂಗ್ ಜೊ ಹೊಲ್ಲ ಹೆಚ್ಚಿದ್ದಾರ ನಿಲ್ವಲ್ಲ ಹೇ ಧುರೆಂದರೆ ಅಳಜೇರಿ ಜನಗುಂಗ್ ತೊಳೂರ ಅರ್ಥ ಸೋಬೇನ ತೊಳನ ಅರ್ಥ ಸಿಗಿ ಉರುಗ ಛಾತೆ ತಳ್ದಿನ ಒಯ್ ತುಳುಗ ತೆಪ್ತಲ ಕದಿನ ಹೊನೆ ಅಂಥರ್.